ಅಮ್ಮಾ ಧರ್ಮಪುರಿ ನರಸಿಂಹ ಸರಿಕೊಂಡ ವಾಸ ನಿರ್ಮಲ ಗುಣಶಾಲ ನೀಲಗಿರಿ ಸ್ವಾಮಿ ಕಾಲಹಸ್ತಿ ನಿವಾಸ ಗಮನೀಯ ವೇಷ ಮಾಲವಾ ಭೂಪಾಲ ಮಂದರಾದ್ರೇಶ ಶ್ರೀರಂಗಪುರಿ ವಾಸ ಶ್ರೀರಂಗ ದೇವ ಸಾರಂಗಗಿರಿ ದೇವ ಸರ್ವಜನ ಪೋಷ ಕಾಂಚನೀಪುರಿ ವಾಸ ಕಾಂಚನೀಲೇಶ ವಾಂಚತೋ ವೇಳೆದನು ವರಮೀಯರಯ್ಯ ಅಮ್ಮ ಲಕ್ಷ್ಮೀದೇವಿ ಸವಿಸ್ತಾರವಾಗಿ ಚೆಪ್ಪಮ್ಮ ಶ್ರೀದೇವಿ ಭೂದೇವಿ ಶ್ರೀಲಕ್ಷ್ಮೀ ದೇವಿ ಆದಿಶಕ್ತಿವಿ ನೀವು ಅಂತಟಗಲವು ಆಕಾಶವಾನಮ್ಮ ಆದಿದೇವತವು ನಾಕು ವಾಕಿಯವೇ ನೀಕು ಮೃಕ್ಕೆದನೋ ಅಮ್ಮ ಸವಿಸ್ತಾರವಾಗಿ ಚೆಪ್ಪಮ್ಮ ಇರ್ಕೊಡು ಸಾನಿ ಮಲ್ಲಿಕಾರ್ಜುನ ದೇವಮ್ಮ ಮೇಲವಯ್ಯ ಕೊಲ್ಹಾಪುರಿಯಲ್ಲಮ್ಮ ಕೊಳಿಸದ ನಿನ್ನು ಕೋರ್ಮಿತೋ ಹೋಬಲ ಗೋಪಾಲ ಸ್ವಾಮಿ ವರಭದ್ರಗಿರಿ ಸ್ವಾಮಿ ವಾಕಿಯರಯ್ಯ ತೋ ಜಿಮಿತ ಜಿಮಿತ ತಕ್ಕದೋಂ ತಕ್ಕದೋಂ ತಕ್ಕದ ತೈ ತೈ ಜಿಮಿತ ಆಗದ ಅಮ್ಮ ಕೊಲ್ಹಾಪುರಿಯಲ್ಲಮ್ಮ ಕುಮ್ಮಕ್ಕವೇಯವ್ವ ಮದಿಲೋನ ಕ್ಲೇಶಂಬು ಮಾಪವೇ ತಲ್ಲಿ ಒಕ್ಕ ಪುರುಷನ ಕೊರಕು ವ್ಯಾಕಳದ ಜಂದೇವು ಅತಡು ಎಟುವಂಟಿ ವಾಳನಿ ಅಡಗಿತಿವೆಯಮ್ಮ ಅಮ್ಮ ಎರ್ಕೊಳಸಾನಿ ಸವಿಸ್ತಾರಂಗೆ ಚೆಪ್ಪು ಅಮ್ಮ ನೀ ಕೋರಿಕೆ ತೀರ್ಚದನು ಚೆಪ್ಪನೇನು ಅಮ್ಮ ಕೋಟಿ ಸೂರ್ಯಲ ಕಿರೀಟಮು ಗಲವಾಡೆ ತಲ್ಲಿ ಭುಜಮುನ ಚಂಕು ಚಕ್ರಮುಲು ಗಲವಾಡೆಯಮ್ಮ ವೈ ಜಯಂತಿ ಮಾಲಿಕ ಕಂಧರುಂಡ ಮಾತಲ್ಲಿ ನವರತ್ನ ಮಕ್ತಿಕ ವಜ್ರ ವೈಢೂರ್ಯ ಗೋಮೇದಿಕ ಪುಷ್ಪರಾಗ ಮರಿಕತ ಮಾಣಿಕ್ಯ ಕಂದರುಂಡ ಮಾಯವ್ವ ಅಮ್ಮ ಲಕ್ಷ್ಮೀದೇವಿ ಅಲಾಗಲೇ ಚೆಪ್ಪಮ್ಮ ಇಂದ್ರನೀಲ ದೇಹ ಮುಗಲ ಬಾಡೆ ತಲ್ಲಿ ಗರುಡು ಗಂಧರ್ವುಂಡೆ ಗಮನುಂಡೆ ನಾಯವ್ವ ಮಚ್ಚ ಕೂರ್ಮ ವರಹ ನಾರಸಿಂಹ ವಾವನ ಪರಶುರಾಮ ಶ್ರೀರಾಮ ಬಲರಾಮ ಬೌದ್ಧಿಕ ಕಲಿಕವತಾರ ಮುಳೆತ್ತಿನಟುವಂಟಿ ವಾನಿಕಿ ನೀವು ಭಾರ್ಯವೇ ತಲ್ಲಿ ಶ್ರೀ ಭದ್ರಾಚಲ ಚೀತಾರಾಮುಳಿ ನಿನ್ನು ರಚಿಂಚುಗಾಕ ಮಾಯಮ್ಮ ತೋಯ್ ಸಕ್ಕರ

0: ಸ್ಥಾನಕ್ಕೆ ಶ್ರಾವಣಿ ಶ್ರೀಮತಿ ಟಿ ರಮ್ಯಕೃಷ್ಣ, ಚಂದು ಶ್ರೀ ಇರುವೂರಿ ಅಂಜಿರೆಡ್ಡಿ, ಮನೋಹರ್ ಶ್ರೀ ನನ್ನಂ ಮಧು, ವೈಷ್ಣವಿ ಶ್ರೀಮತಿ ಜಿ ಸರಿತಾ, ನಿರ್ವಹಣ ಶ್ರೀ ಬೇಟಾರಾಮಸೂರ್ಯ ಪ್ರಕಾಶರಾವ್, ಸಹಕಾರ ಶ್ರೀ ಆಳ ಯೋಗಾನಂದೀಶ್ವರ ರೆಡ್ಡಿ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯವಾಡ ಕೇಂದ್ರ ಸಮರ್ಪಣ.
1: శబ్ద తరంగాలపై పయనం ప్రతి ఒక్కరి జీవనంలో అంతర్భాగం. బహుజన హితాయ బహుజన సుఖాయ తన సంకల్పం. ఆకాశవాణి మీ తోడు మీ నీడా.